0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನೃತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್. ಆಪ್ ಸುನ್ ರೇ ಎಫ್ ಎಮ್ ರೈನ್ಬೋ 101.9 ವಿತ್ ಆರ್ ಜೆ ದಿವ್ಯ ಆನ್ ನಮಸ್ತೆ ಹಲೋ ಅದಾಬ್ ಆರ್ ವೇಸಿ ವೊ ಸಾಂಗ್ ಅಚ್ಚಾ ಲಗಾ ಹೋಗಾ ದಟ್ಸ್ ಬೈ ವಾಸ್ತೆ ಬೈ ಧ್ವನಿ ಬನುಶಾಲಿ. ಆರ್ ವೇಸೆ ಏಕ್ ಸವಾಲ್ ಹೈ, ಮಾರ್ನಿಂಗ್ ಮೇ ಘರ್ ಸೆ ನಿಕಲ್ತೆ ವಕ್ತ ಆಪ್ ಸಬ್ಸೆ ಜ್ಯಾದಾ ಕ್ಯಾ ಬೋಲ್ತೆ ಹೈ? ಫೋನ್, ವಾಲೆಟ್, ಕೀಸ್, ಐ ಡಿ ಕಾರ್ಡ್? ಮುಜೆ ಲಗ್ತಾ ಹೈ ಫೋನ್ ಭೂಲ್ನೆ ಕಾ ಚಾನ್ಸಸ್ ಸಬ್ಸೆ ಕಮ್ ಹೈ. ಬಿಕಾಸ್ ಫೋನ್ ಕೆ ಬಿನಾ ತೋ ಹಮ್ ಲಿಟ್ರಲಿ ಮೇರಾ ಫೋನ್ ಕಹಾ ಹೈ ಬೋಲ್ತೆ ಹುಯೆ ಸೆ ಹಿ ಟಾರ್ಚ್ ಆನ್ ಕರ್ಕೆ ಫೋನ್ ಡೂಟ್ತೆ ಹೈ ನಾ. ಆ್ಯಂಡ್ ದೀಸ್ ಆರ್ ದ ಪೀಪಲ್ ಹು ಚೆಕ್ ಫೋನ್ ವಾಲೆಟ್ ಕೀಸ್, ಫೋನ್ ವಾಲೆಟ್ ಕೀಸ್ ತೀನ್ ಬಾರ್. ಅವ್ರ ಘರ್ ಸೆ ಬಾಹರ್ ನಿಕ್ತೆ ಹಿ ಅರೆ ಗ್ಯಾಸ್ ಆಫ್ ಕಿಯಾ ತಾ ಕ್ಯಾ? ಯು ನೋ ಇಫ್ ಯು ನೋ ಯು ನೋ. ಆ್ಯಂಡ್ ವಿತ್ ದ್ಯಾಟ್ ಹಿಯರ್ ಕಮ್ಸ್ ಅ ಪ್ರೋಮೋ.
1: जागते रहो जागते रहो,
2: सिर्फ जागते नहीं सजग रहो,
1: सिर्फ रातों में नहीं जिंदगी के हर मोड़ पर सजग रहना है,
2: अफवाहों से
1: धोखाधड़ी से
2: जागरूक होना है, अपने अधिकारों के प्रति
1: अपने जिम्मेदारियों के प्रति.
2: हर सही फैसले की शुरुआत होती है जागरूकता से, और जागरूकता की शुरुआत होती है सजग भारत से.
1: सजग भारत,
2: जागरूक भारत,
1: सशक्त भारत.
2: सुनिए सजग भारत
1: सोमवार सुबह 11:30 पर सिर्फ एफएम रेनबो 101.9 पर. सजग भारत,
2: जागरूक बनिए,
1: सजग रहिए.

0: FM Rainbow 101.9.
1: ಸ್ಟಾರ್ಟ್ಅಪ್ ಇಂಡಿಯಾ ವಿಂಟರ್ನಾರು ವಿತ್ ಮೀ ಆರ್ಜಿ ಸ್ವಾತಿ, ಓನ್ಲಿ ಆನ್ ಸ್ಟೇಷನ್ ಆಫ್ ದ ನೇಷನ್ AIR FM Rainbow 101.

ಡಾನ್ ಸೀನು ಮೂವಿ ನುಂಚಿ ಶ್ರೀಕೃಷ್ಣ ಆಂಡ್ ಗೀತಾ ಮಾದ್ರಿ ಪಾಡಿನ ಪಾಠ ವಿನ್ನರು 421 ಅಂಡ್ ಸ್ಟುಡಿಯೋ ಕ್ಲಾಕ್ ಮೀರು ವಿಂಟುನ್ನಾರು ಎಫ್ ಎಂ ರೈನ್ಬೋ 101.9 ರೈನ್ಬೋತೋ ಜೀವಿತಂ ರಂಗುಲಮಯಂ.